0: ರಂಗಾ ಉದಯದೇಶ್ ಮೇರು ಎವರೆಸ್ಟ್
1: ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇನ್ ದಿಸ್ ಸಾಂಗ್ ಆನ್ ಇಸ್ಟೇ ಟ್ಯೂನ್.